0: ಅಲ್ಲ ಈ ಈ ಒತ್ತಲ್ಲ ಸಕ್ಕು ಎತ್ತಿ ಬಂದೆ ಸತ್ತು ಬರೋದೇನೆ ಕಾಂತ ನಾ ಗೀರ ಲೋಚು ಹೋಗಲ್ಲ ಹೋಗ ಅಚ್ಚಂಗ ಹೋಗ ಅಚ್ಚಂಗ ಸೇ ಅಲ್ಲ ಗೀರ ಗೌ ನೋಂದಿಟ್ಟ ಗೌ ನೋಂದಿಟ್ಟ ಅಲ್ಲ ಈ ಗೀರ ಬರ ಹೋಗ ನಲಿ ತಿಜುತ್ವಾ ಅಲ್ಲ ಗೀರ ಇಸಿ ಗೊತ್ತರ ಮತ್ತ ಬಾರು ಗುಬ ಗೊನೆ ತೀತ ಗುಮ ಗಮ ಗೊರೆ ಗೆ ಅಂಜಿತ ಅಲ್ಲ ಈ ಗೀರಿ ಅದು ಬೆರು ತೀತ ಅಲ್ಲ ಮಾ ಅಮ್ಮ ನಿತ ನಿತ ಲಗೋಚು ಇದು ಮಾತ ಅಮ್ಮ ನಿತ ಬನ್ನಿಯ ಗೋಗಿರ ಬಂದು ಹೋಗ್ತ ಸತ್ತಾ ಕೋಗು ಹೋಗಿ ತಿಗೆ ತಿ ಸೇಚಾನ ಕೊನ್ನಾ ಅಮ್ಮ ಗೋಯ್ತಿನ ವೇನಿ ಗೊಲ್ಲಲನೆ ಸತ್ತು ಹೊರಗ ಹೋಗುನತ್ತು ಅಲ್ಲ ನಾನಾ ಒಂದು ತಿಂದಿ ಅಲ್ಲ ಹಿಂಗಿಯಲ್ಲ ಹಿಂಗೇದಾರಂಗೋ ಕಿಚಾನೇ ಕೆಮ್ಮಿಂಗೆ ಹೊರಗು ಬೇಕೇ ಕೇಬಾರಿ ಸೇ ಅಲ್ಲ ಈಗ ಸರ್ ತನ್ನ ಹೋಗಿ ಆಗಿಲ್ಲ ಅಪ್ಪನ ಊರೇನೋ ನೀ ಊರೇ ಮೂಜ ಹಿಂಗೇದಾರಲ್ಲ ಎತ್ತಿ ಸೇ ಅಲ್ಲ ಹಿಂಗಿ ತಿನ್ನೋ ತನ ಕೊಬ ಕೌಲ್ಲ ಏನಿಲ್ಲವೋ ಅಯ್ಯ ಎತ್ತು ಸೇ ಈಗ ಲಭೋ ಅಯ್ಯ ಕೊಲ್ಲಬೋ ಒಡಿ ಇತ್ಯಾ ತಾಮಿನ ಸೇ ಲೋಕ ಎತ್ತುಂಬಿ ಅಮ್ಮ ಇಲ್ಲ ಇಲ್ಲಿ ಇತ್ತ ನಾರೇ ನಾನೋ ಅದು ಮೀರಿ ಅನ್ನು ಸೇ ಕೊಲ್ಲ ಈ ಗೋಯ್ ಲಾಕ್ವೆ ನೋವರೆ ಮೀರಿ ಅಂಬಲ್ಲ ಅಪ್ಪಿಯ ಇಲ್ಲಪ್ಪ ನಿಮ್ಮ ಹುಷಾರ ಇಲ್ಲ ಅಲ್ಲಪ್ಪ ನಿಮ್ಮ ಹುಷಾರ ಇಲ್ಲಪ್ಪ ನೀ ಇರಿಬೆಂಗೋ ಇರಿಬೆಲ್ಲ ಹಾಕುವೆ ಬರು ತಿಂದು ಹೀಗೆ ಮುನ್ನೋ ನೀ ಮುನ್ನೂ ಇಲ್ಲ ಸಾಕು ನೋಡೆ ಕೊಟ್ಟ ಸಾಕು ಚೀಚಿ ಆಹಾ ಅಮ್ಮೆ ತಾಗಿ ನೋಡ್ತಾನೆ ಚೆಲ್ಲಿ ಅಲ್ಲೇನ್ ಕೆಮ್ಮಿ ಹಾಕಿ ದಿನ ಸಿಹಿ ಅಲ್ಲೇ ಕೆಮ್ಮಿ ಹಾಕಿ ಅದು ನೋಡಿದ್ರೆ ಅತ್ತಿ ನೋತಾನ್ ನಿಮ್ಮ ಮೂಸ
1: ಅಯ್ಯ ಹಂಗದ್ ಕೊರ ಹೆಂಗ ಚರ್ವಾನ ಅಲ್ಲಗಿ ನೆಚ್ಚಿಗೆ ಅತಿಂಡ ಅನ್ಯ ತನ್ನ ಮೂಸ ಕಾರೋರೆ ತನ್ನಗೆ ಇನ್ನಬ ಅತಿಂಡಿಯ ತಾ ಮೂಸ ಕೊಂಗೊಯ್ ಮಿಸಿಂಗ್ ವೆಸ್ಲಿ ಮುಠಾಯ್ ಕೊಂಗೊಯ್ ಮಿಸಿಂಗ್ ವೆಸ್ಲಿ ಮುಠಾಯ್ ಎಸ್ ಅಗೆರೆ ಜೋರು ನೋ ಚಿಕಾಗೋ ಚುತ್ತ ಗೊಮ್ಮಂಡಾಯ್ ಗೋ ಚುತ್ತು ಗೊಮ್ಮಂಡಾಯ್ 274 ಗವೆಯ ಕೊರ ಜೋರು ಅನ 274 ಗುಂಗೊ ಅಯ್ಯ ಹಾಗೆರ ಅಲ್ಲಿ ಮಿಥಗ ಐ ಮುಚ್ಚೆ ತೆಂಗ್ಯ ಸೊ ಕಿಬೇಂಡಿ ಗೌನ ತಗೆಂಗ್ ಥೆ ತುಚೆ ನಬ ಎ ಗೊನೆ ತಾಪ್ ಕಾಬೆರುರೆ ತಗೆರ ಅಲ್ಲಿ ಕೈ ಮೇಚರ ಅನಿ ಗೊಮಸ್ತ ನಬ ಕಾನ್ಫರೆನ್ಸ್ ಎಂಗ್ ಲಾಗೋ ಗಪ್ ಸಂಡೇ ಸ್ಕೂಲ್ ಗಾತ್ಯಮ ಎಂಗ್ ಸಮೋಕ ಗಾತ್ಯಮ ಲನ್ನಾಟ್ ಗಾತ್ಯಮ ನೋ ಅತಿಂದ್ರೆ ಗವೆಯ ಗಾತ್ಯಮ ಆಮೋಸ್
2: ತಯಾರಿ
1: ಚರ್ವಾನಾಸು ಲಿವಿರ್ ಉಮಿತೈ ಆಗ್ಲಾಗೋ ಗಾಪ್ ಸಂಡೇ ಸ್ಕೂಲ್ ಓಕೆ ಹೇಗು ತಯಾರಿ ಈ ಮೊಯ್ ವಾಗೆ ನೋಡಂಗಲ್ಯ ಕೊಂಗತ್ತೆ ಸ್ಟುಡಿಯೋ
3: Human Babylona Virus. Chuto ko buti. Chay bu ngalega ap chon yin. Kinon bagay kwan. Anan muren ak kwan. Gotuyo. So faithfulness is key. In New Tokyo. County referrals, sub-county hospitals, agot health centers. In Kenya musima. Kya e the two tests. Chibile examination ut acetic acid. Chibile sheta tabekol cancer ko free. Free nama mi gehachi.
4: Nito ko ing tatu chetap onke ngalal. Kuibun tabitaru teach ing kila jumapili. Kongete site agenge nipokos koling. Ago site angwan nipokin boy.
5: Tangany ngung ne ichame nebo K24 TV komiten ngunon en pang asigobit ibabenchi K24 TV isup arorutik cheisubi inam dekoda ngung ananko television ngung angotko digital chut yambo menu ananko setting selectan installation ananko channel search lewen auto scan ananko auto tuning igeny kotar scan ago 7 channel ishaka tugul K24 TV ananko kameme TV kochute TV ngung eng sign noton agitau ibaibainje. Enjoy top class TV viewing today.
2: Agotimache inachechang EFG MFM kila Jumatatu agwigumutkasi.